0: ಅಲ್ಲಿಂದಡೋ ಡಾಗ ಧುಂಡಿನ ವಾಡ
1: ಪಾಯ ಪಡೋಡ
0: ಹೆಗಾಲಿಂದಡೋ ಡಾಗ ಧುಂಡಿನ ವಾಡ
1: ಪಾಯ ಪಡೋಡ ಜನ್ಮ ತಕೋಡ
0: ಸೋಷಿ.